ಸರ್ವಾಂ ಸರ್ವಗೃಹನಂತವರ್ಧ್ಯಂ ನಮೋ ನಮಃ ಅಶ್ವಪುತ್ರಿರ್ಭರದ್ವಾಜೋ ವಿಶ್ವಾಮಿತ್ರುತ್ ಗೌತಮಃ ಚಮದಗ್ನಿರ್ವಶಿಷ್ಟಶ್ಚ ಸಪತೈತೈರಿಷಯಃ ಸ್ಮೃತಾಃ ಹಂತು ಪಾಪಂ ಸರ್ವಗೃಹನಂತವರ್ಧ್ಯಂ ನಮೋ ನಮಃ ಅಶ್ವಪುತ್ರಿರ್ಭರದ್ವಾಜೋ ವಿಶ್ವಾಮಿತ್ರುತ್ ಗೌತಮಃ ಚಮದಗ್ನಿರ್ವ

ಸ್ವಾಹಂ ಸರ್ವಗೃಹನಂತವರ್ಧ್ಯಂ ನಮೋ ನಮಃ ಕಶ್ಯಪುತ್ರಿರ್ಭರದ್ವಾಜೋ ವಿಶ್ವಾಮಿತ್ರೋತ್ಪೌತಮಃ ಶಮದಗ್ನಿರ್ವಶಿಷ್ಟಶ್ಚ ಸಪತೈತೈರಿಷಯಃ ಸ್ಮೃತಾಃ ನಹಂತು ಪಾಪಂ ಸರ್ವಗೃಹನಂತವರ್ಧ್ಯಂ ನಮೋ ನಮಃ ಕಶ್ಯಪುತ್ರಿರ್ಭರದ್ವಾಜೋ ವಿಶ್ವಾಮಿತ್ರೋತ್ಪೌತಮಃ ಶಮದಗ್ನಿರ್ವಶಿಷ್ಟಶ್ಚ ಸಪತೈತೈರಿಷಯಃ ಸ್ಮೃತಾಃ ನಹಂತು ಪಾಪಂ ಸರ್ವಗೃಹನಂತವರ್ಧ್ಯಂ ನಮೋ ನಮಃ ಕಶ್ಯಪುತ್ರಿರ್ಭರದ್ವಾಜೋ ವಿಶ್ವಾಮಿತ್ರೋತ್ಪೌತಮಃ ಶಮದಗ್ನಿರ್ವಶಿಷ್ಟಶ್ಚ ಸಪತೈತೈರಿಷಯಃ ಸ್ಮೃತಾಃ